ಭಯಂಕರ ಋಷಿಕಾಗು ಸುನ್ಬೋಳೆ ಸೇವಕೋ ಸೇವ ಸೇವ್ಯಕೋ ಸೇವಕೋ ಭಾವಸೇಕೋ ಬಿನಾರ್ಥಾರ್ಕೋ ಜಬ್ ತಕ್ ಅಪ್ನೆ ಕೋ ಸೇವಕ್ ಔರ್ ಕೋ ರಘುರಾಜ್ ಜಿ ಕೋ ಸ್ವಾಮಿ ಕೋ ಸೇವಾ ಕರ್ನೆ ಯೋಗ್ ನಹೀ ಕೋ ಜಾನ್ತಾ ತಬ್ ತಕ್ ಸಂಸಾರ ಕೆ ಪಾರ್ ನಹೀ ಕೈ ಹೋತಾ ಐಸಾ ಸಿದ್ವಾನ್ ವಿಚಾರ ಕರ ರಘುರಾಜ್ ಜಿ ಕೋ ಚರಣ ಕಮಲೋ ಕೆ ಭಕ್ತಿ ಕರ್ಕೆ ಭಜನ್ ಕೀಜಿಯೇ ಗಾಯ ಕಾಗು ಸುನ್ ಸ್ಥಳಿಂಗ್ ಕರೂರ್ ಯೂಸಿಂಗ್ ಹಿಯರ್ ಸಮ್ ಮೀಡಿಯಮ್ ದಟ್ ವಿ ಕುಡ್ ಗೆಟ್ ದಿಸ್ ನಾಲೆಜ್ ವಿಥೌಟ್ ದಿ ಡೆವಲಪ್ಮೆಂಟ್ ಆಫ್ ದಟ್ ಪ್ಯೂರ್ ಭಕ್ತಿ ಆರ್ ಪ್ಯೂರ್ ಡಿವೋಷನ್ ಟು ದಿ ಫೀಟ್ ಆಫ್ ದಿ ಲಾರ್ಡ್ ಇಟ್ ಇಸ್ ಡಿಫಿಕಲ್ಟ್ to achieve our main goals in life. We as humans, and the yogi and the Himalayas also, they strive to achieve the ultimate goal. And what is the ultimate goal? That when the time comes to leave this body,